ಕಸತ ಡಿಗ್ರಿ ಮೇ ಇಸ್ತಿಂಗ್ ಜುಗ್ ಬೇಕಾ ಚಾಂದಿನಿ ಫಿಲಿಮಿಲು ಲತಾ ಮಂಗೇಶ್ಕರ್ ದಂಗ್ ಬಬ್ಲಾನಿ ಸನಜತ್ ಲೋರ್ಸೋಮ್ಕನ್ ಆನಂದ್ ಬಕ್ಷಿ ದಂಗ್ ಲೋಯಾಸ್ಟಿಕನ್ ಶಿಫರಿ.